ಬೇಟ ಬಿಲಗ ಬಲಂಕೆ ಗಾಜರ್ ಝೂರ್ ಅಂಕೆ ಕಾಂಬರ್ ಮಿಸತ್ ಕೇಸ್ ದಿತೆ ಬಚನ್ ತಾಯಿನ್ ತೊಕ್ ಗಪ್ ದೇ ನಾಮೊಂದ್ ತಾಯಿನ್ ತೊಕ್ ಡಾಮ್ ದೇ ಗಾಡಿತೆ ಆತ್ರಿ ಉರ್ಕ್ ವಾಯ್ಸ್.